0: ಇತಿ ಶ್ರೀದಾಸ್ ಎಂಬ ಲಕ್ಷ್ಮೀಕಾಂತ ಪಲ್ಲಿತಿಂಕ ಕಂಠರೆ ಸುಣಿಲೇ ಕಿತರಿ ಆಧುನಿಕ ಗೀತ ಇಟಿ ಸಲಹಾ ಕಾರ್ಯಕ್ರಮ ಅಭುಲಾ ಗೀತ ಆಕಾಶವಾಣಿ କଟକ ଶୁଣନ୍ତୁ ଦଣ୍ଡ ନାଚ ଗୀତ ପରିବେଷଣ କରୁଛନ୍ତି ଅଦ୍ୱୈତ ସେଠୀ ଏବଂ ସାଥୀ
1: ବନ୍ଦେ ମାତରମ୍।

ಹಾಡಿದೆಲೆ ಪಾರ ಹಾಡಿದೆಲೆ ಪಾರ ಉಳಿಕಲೆ ಬೆಂಡಾಳಿಯ ಝಾಡಿದೆಲೆ ಪಾರ ರೆ ಝಾಡಿದೆಲೆ ಪಾರ ರಜಾ ಝಿಯ ಬಾಬುನು ದೇಖಿ ಬುಢ ಬರ ಆ ದೇಖಿ